0: ಪಾನ್ ಕೆ ಮುನ್ನೆ ದರ್ಯಾವೆ
1: ಬರಾಬರ ಮೇರ ಮೇರ ಹಲೆ ತಪ್ಪೋ ದಿನವಾ ಇದಕ್ಕಿಂತ ಮಾರ್ಬೇಕದು
2: ಸಾಬ್ ಮಗ